0: ಸುಮ್ಮನೆ ಸುಮ್ಮನೆ ತಯಾರ ತಿಂಬಲಲ್ಲಿ ಆಗಿದೆ ಜನ್ರ
1: ಹೋದ
0: ತಯಾರನ ಪಡ ಇದ್ದೈಸೆ
1: ಹೋರೈಸ ಯಾರ್ ಆಯ್ಸ್ ಆಯ್ಸ್.